ಲೈಬಕ್ಕಿ ಚಂದನ್ ಫಿಲ್ಮ್ ಮಸ್ತೆಗೆ ಇಸೈ ಮಮುಕ್ ಲೊಕಚರಿ ಲೊಕಚರಿ ಬೈಸೈ ಸಿಬು ಸೈಸಗ್ಲಿಬ ಮಂದಾಕಿನಿ ಸೈರಿಂಗ್ಬ ನಿಶಿಕಾಂತ ಮದಿ ಸೈರಾಂಗ್ಬನ ಹಾಮೋಮ್ನಬ ಇಸೈ ಸಿಬು ಖುಯ್ದಾನ ಖನ್ಬಿರಕ್ಲಿಬ ಮರುಬ್ಸಿಂಗ್ನ ಯೈರಿ ಪೋಕ್ ಸಿಫಾಯ್ ಲಿಕಾಯ್ದಿಗಿ ಲೈಶ್ರಮ್ ಸನಾಥೋಯ್ ಅಮದಿ ಇಮಾ ರಂಜಿತ ಇಸೈ ಅಸಿ ರೇಡಿಯೋ ತಾಬಿರಿಬ ಮಯಾಂಗ ಪುನ್ನ ತಮಿನಜಗೆ ಸುಂಗ್ಸುಯ್ ಶುಯ್ದನ ಲೊಕಪಿರೋಕೊ ಹಾಯ್ದುನ ಮಖಾದಾನ ಮರುಬ ಅನಿಯಸಿನ ಸುಮ್ಲಿಬಿರಲಿ ಮರುಬ ಅನಿಗೆ ಇಸೈ ಲೊಕಚರೆ ನುಮಾಯ್ನ ತಬಿರಸಿ

ಹಂದಕ್ ಲೌಕಚರಿಬಾ ಎಸ್ ಎಂ ಎಸ್ ಅಸಿನ ನಂಬೋಲ್ ಒಯ್ನಾಮ್ದಗಿ ಜೋಯಮತಿ ಒಯ್ನಾಮ್ನ ಥಾಬಿರಕ್ಪನಿ ಅಸುಮ್ನ ಇಬಿರಿ ಮೇಡಮ್ ಗಸಿದಿ ಅಯುಕ್ತ ಐಗಿ ಅಮತ್ತ ಪೊಕ್ಚಬಿ ನೌರಿಬಿ ಚಹಿ ಅಹುಮ್ ತಂಗಾಯಿರಿಬಿ ಮಹಾಕ್ನ ಅಯುಕ್ಕಿ ಲೈ ಧೂಕ್ ಥೌಮೈ ಥಾನ್ಬ ಯಾವ್ನಬಗಿದಮಕ್ ಮಮ ಐಗ ಪುನ್ನ ಲೈ ಸು ಹೆಕ್ಪ ಚಟ್ಮಿನ್ನಬದ ಇಚಾನುಪಿದುನ ಹರಾವುಜಬದು ಉಬದ ಐಸು ಯಾಮ್ನ ಹರಾವುಕಿ ಐನ ಪಿಕ್ಲಿಂಗೈದ ಇಮಾದ ಕೇಜಬದು ನಿಂಗ್ಸಿಂಗಿ ಯಾಮ್ನಸು ನುಂಗ್ಸಿ ಹಾಯ್ನ ಇಬಿರಿ ಜೋಯಮತಿನ ಹೌಸೆಕ್ ಹೌಸೆಕ್ ಥೈನಬಿರಿಬ ಅಂಗಾಂಗ ಅದುಗೆ ಮತವ ಅದು ಸೋಯ್ದನಮಕ್ ಯಾಮ್ನ ನುಂಗ್ಸಿರಂಗನಿ ಹಾಯ್ನಸು ತಮ್ಜಗೆ ಲೋಯ್ನನ ಇಸೈ ಅಮತಂ ಕುದಲ್ ತಮ್ಜಗೆ ಮಯಾಂ ಪುನ ತಾಮಿನಸಿ ಖೋಯುಮ್ ಚೈಥೇಂಗ್ ಹಾಯ್ರಿಬ ಫಿಲ್ಮ್ ಅಸಿದಗಿ ನಿಕೋಲಾಸ್ ಅಸಜಿತ್ ಅಮದಿ ಸತ್ಯಂಗಿ ಅಪುನ್ಬ ಖೊಂಜಲ್ದ ಮೇಘಾ ಹೈರಂ ಚಾನ ಸೈರಿಂಗ್ಬ ಅಮದಿ ಬಿಸೋನ ಸೈರಾಂಗ್ಬ ಇಸೈ ಕುದಲ್ ತಮ್ಜರಿ ಮಯಾಂ ಪುನ ತಾಮಿನಸಿ

ಮಥಂಗ್ ದಮ ಕುದಲ್ ತಮ್ಜರಿ ಲಂಜಾ ಪರಶುರಾಮ್ ಹರಿಬ ಫಿಲ್ಮ್ ಅಸದಗಿ ಕುಂಜ ಕುಮಾರ್ ಅಮದಿ ಚೊಂಗ್ಥಾಮ್ ಕಮಲಾಗಿ ಕೊಂಜಲ್ದ ಖುರೈಜಮ್ ಫುಲೆಂಟ್ನ ಸೇರಿಂಗ್ ಬ ಅಮದಿ ಅರಿಬಂ ಶ್ಯಾಮ್ ಶರ್ಮನ ಸೇರಂಗ್ ಬೈಸೈ.

ಮತಂಗಿ ಕುದಲ್ದಮ್ ಲೋಬಿರಸಿ ಲೋಯುಂಬ ಲೋಯಂ ಬಿ ಫಿಲ್ಮ್ ಸಿದಗಿ ಪುಷ್ಪರಾಣಿ ಅಮದಿ ರಾಹುಲ್ ಗಿ ಕೊಂಜಲ್ದ ಜಿನಮ್ಯಾಕ್ಸ್ ಚನಾನ ಸೇರಿಂಗ್ ಬ ಅಮಸುಂಗ್ ಸಂಜೋಯ್ ವೆನಸ್ನ ಸೇರಂಗ್ ಬೈಸೆ ಕುದಲ್ದಮ್ ಜರಿ ತಮಿನಸಿ.

နေဖာဂီကမလမ်ပါကစပိုးစ်ကွန်ပလက်စ်တာသာစီကီတရီတက်ကီချထရက်ပါတာမာထွေချူဘစ်စတက်လေဗယ်ယောဂအိုလံပီယတ်လစ်စငနီကွန်တရုကငစီလိုရှင်ခရဲ NCRT New Delhi na sinduna sahiya sigi jun tara manga degi tara Nepal phawo pang thoka daba tara ma thui shuba National Yoga Olympiada Manipur gi mahut sinduna saruk yaga daba punna mahiroi tara taru khan khre khan galaba ngang singna jati thaki Yoga Olympiada saruk yana bagi damak coaching yauna ba mari laina ba authority da report tongna ba chukhai ri Security Force ka miyam ga gi marakta phaba mari thamna bagi pandam da Assam Rifles na ರಾಜ್ಯ ಸಿಗಿ ತಂಪಾಕಿ ತೊಂಗಾನ್ ತೊಂಗಾನ್ ಮಫಮದಲೈಬ ಮೈರಾಪಾಯಿ ಲುಪ್ ಅಮದಿ ಅತೈ ಲುಪ್ ಸಿಂಗಿ ಲುಸಿಂಗ್ ಬಕಯಾಗ ವರಿ ವತೈ ಶಾನಕ್ರೆ ಐ ಜಿ ಆರ್ ಸೌತ್ ಕಿ ಸೇರೋಲ ಮದ ಹಾಯ್ ಅಸಾಮ್ ರೈಫಲ್ಸ್ ನ ಸಿಂಗಮೈ ಪೊಬಕ್ ಶಾವ್ ನಂಬೋಲ್ ಗಿ ಮೈಬಮ್ ಸಿಂಗ್ಮಾಂಗ್ ಗಿ ಮೈರಾಪಾಯಿ ಗಿ ಮಿಹುತ್ ಸಿಂಗ್ ಥೌಬಾಲ್ ಗಿ ಸೋಶಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಸಿಂಗ್ ಕುಲ್ಗಿ ಲುಸಿಂಗ್ ಬ ಸಿಂಗ್ ಅಮದಿ ಕ್ಲಬ್ ನ ಸಿಂಗ್ ಬಗಿ ಮಿಹುತ್ ಸಿಂಗ್ ಓನದುನ ಲಮ್ದಮ್ ಚಿದ ಶಾಂತಿ ಪೊರಕ್ ನಬ ಮಸುಂಗ್ ಸೆಕ್ಯೂರಿಟಿ ಫೋರ್ಸ್ ಕಮಿಯಾಮ್ ಕಿ ಮರಕ್ತ ಅಫಬ ಮರಿ ಥಮ್ನ ಬಗಿ ಪಾಂಡಮ್ ದ ವಾರಿ ವತೈ ಶಾನಕ್ರೆ ಅಸಾಮ್ ರೈಫಲ್ಸ್ ನ ಸಿಂದುನ ಖುಗಾ ಮಸುಂಗ್ ಕುಡೆಂಗ್ ಥಾಪಿದ ಯೋಗ ಗಿ ಥೋರಮ್ ಸಿಂಗ್ ಶು ಪಾಂಗ್ ಥೋಕ್ರೆ ತಮಿಳುನಾಡುದ ಅನೌಬ ಸರ್ಕಾರ ಮ ಸೇಮ್ ನಬ ಎಮ್ ಎಲ್ ಎ ಸಾಮ ಕುನ್ನ ಸೊಗ್ವಲಿ ಹೈನ ಶಿ ಜೋಸೆಫ್ ಬಿಜಯ್ ನ ಲುಸಿಂಗ್ ಬ ಟಿ ವಿ ಕೆ ನ ದಾಪಿ ತೌಕ್ರೆ ಹಂದಕ್ತ ಪಂಥೋಕಿ ಬರಾಯ ವಿಧಾನ ಸಭಾ ಮಿಖಲ್ದ ಸಿಚ್ಚಾಮ ನಿಪಾನ್ ಫಂಗ್ದುನ ಖ್ವಾಯ್ದಗಿ ಯಾಮ್ನ ಕಾಬ ದೋಲಮ ಒಯ್ಕಿಬ ಟಿ ವಿ ಕೆನ ಅನೌಬ ಸರ್ಕಾರ ಅಮ್ನ ಸೇಮ್ನಬಗಿದಮಕ್ ಸದಸ್ಯ ಸನಿ ಕುಂಠಾಮದಿ ಲೈಬ ತಮಿಳುನಾಡು ವಿಧಾನ ಸಭಾದ ಎಮ್ ಎಲ್ ಎ ಸಾಮ ತರ ನಿಪಾನ್ನ ಸೌಗತ್ ಪತಂಗೈ ಫದೆ ದೋಲ್ ಅಸಿನ ಹೈ ಬಿ ಸಿ ಕೆ ಅಮಸುಂಗ್ ಐ ಯು ಎಮ್ ಎಲ್ ನ ಸರ್ಕಾರ ಸೇಮ್ಬದ ಸ್ವತ ಮತ ಯಾವುದನ್ನ ಸೌಗತ್ಕನಿ ಹೈನ ಫೊಂಗ್ದೋರಕ್ಲೆ ಚೆನ್ನೈದ ಪೌಮಿಸಿಂಗ್ದ ವಾಂಗಾಂಗ್ಬದ ಟಿ ವಿ ಕೆ ಗಿ ಲುಸಿಂಗ್ಬ ಆಧಬ್ ಅರ್ಜುನ ನಹೈ ಬಿ ಸಿ ಕೆನ ಮಹಾಕಿ ದೋಲ್ಬು ಸೌಗತ್ಪ ಯಾರಕ್ಲೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐ ಯು ಎಮ್ ಎಲ್ ನಚು ಬಿಜಯ್ನ ಲುಸಿಂಗ್ಬ ದೋಲ್ ಅಸಿದ ಸೌಗತ್ಕನಿ ಹೈನ ಫೊಂಗ್ದೋರಕ್ಪ ಲೈರೆ ಬಿಜೆಪಿ ಲೆಜಿಸ್ಲೇಸ್ ಪಾರ್ಟಿಗೆ ಲುಸಿಂಗ್ಬ ಸುಬೇಂದು ಅಧಿಕಾರಿ ನಸಿ ನೊಂಗ್ಸು ಬಂಗ್ಲಾಗಿ ಮುಖ್ಯಮಂತ್ರಿ ಓಯ್ನ ವಾಸಕ್ಲೌಕ್ರೆ ಕೋಲ್ಕತ್ತಾಗಿ ಬ್ರಿಗೇಡ್ ಪೆರೇಡ್ ಗ್ರೌಂಡ್ ಪಂಥೋಕಿಬ ಥೋರಮ್ ಅಮದ ರಾಜ್ಯಪಾಲ್ ಆರ್ ಎನ್ ರವಿನ ಶ್ರೀ ಅಧಿಕಾರಿಬು ಥಬಕ್ ಪಾಯ್ಬ ಮದಿ ಅರೋನ್ ಬಂಗಾಕ್ಪಗಿ ವಾಸಕ್ಲೌಕಿ ಮಹಾಕ ಲೋಯ್ನನ ಕೆಬಿನೆಟ್ ಮಂತ್ರಿ ಮಂಗಾಚು ವಾಸಕ್ಲೌಕಿ ಕೆಬಿನೆಟ್ ಮಂತ್ರಿ ಸಿಂಗ್ ಅದುದಿ ದಿಲೀಪ್ ಘೋಷ್ ಅಗ್ನಿ ಮಿತ್ರ ಪಾಲ್ ಅಶೋಕ್ ಕೀರ್ತಾನಿಯಾ ನಿಶಿತ್ ಪ್ರಮಾಣಿಕ್ ಅಮಸುಂಗ್ ಸುಧಿರಾಮ್ ಟುಡುನಿ ರಾಜ್ಯ ವಿಧಾನಸಭಾ ಮಿಖಲ್ದ ನೌನ ಕಾರಕ್ಲವ ಎಮ್ ಎಲ್ ಎ ಸಿಂಗ್ನ ಥಾಸಿಗಿ ತರಹೊಂದೊಯ್ದ ವಿಧಾನಸಭಾದ ವಾಸಕ್ಲೌಗನಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಹಯಂಗ್ ತೆಲಂಗಾಣದ ಲುಪಾ ಕೋಟಿ ಲಿಸಿಂಗ್ ಮಸಮ ಕುಂಠಾಮಂಗಾರೋಂಗಿ ತೊಂಗಾನ್ ತೊಂಗಾನ್ಬ ರೈಲ್ವೇಸ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಜೆಕ್ಟ್ ಸಿಂಗ್ ಮಿಯಾಮ್ದ ಖುಷಿನಗನಿ ಪ್ರಧಾನ ಮಂತ್ರಿನ ಕಿಲೋಮೀಟರ್ ಸಾಮ ತರ ನಿಪಾನ್ ಸಾಂಗ್ಬ ಕಾಜಿಪೇಟ್ ವಿಜಯವಾಡ ಮಲ್ಟಿ ಟ್ರೆಕಿಂಗ್ ಪ್ರೊಜೆಕ್ಟ್ ಕಾಜಿಪೇಟ್ ರೈಲ್ ಅಂಡರ್ ರೈಲ್ ಬೈಪಾಸು ಮಿಯಾಮ್ದ ಖುಷಿನಗನಿ ತುಂಗ್ದ ಪ್ರಧಾನ ಮಂತ್ರಿನ ಸಿಕಂದರ್ಬಾದ್ ಪೆರೇಡ್ ಗ್ರೌಂಡ್ ಪಂಥೋಕ್ಪ ಮಿಯಾಮ್ಗೆ ಮಿಟಿನ್ ಅಮದ ವಾಂಗಾಂಗನಿ ಪ್ರಧಾನ ಮಂತ್ರಿ ಹಯಂಗ್ ಬೆಂಗಳೂರುದ ಸುಚತ್ಕನಿ ಆರ್ಟ್ ಆಫ್ ಲಿವಿಂಗ್ ನಿಫು ಮಂಗಾಸುಬ ಕುಮೋನ್ ಥೌರಮ್ ಮಸಿಗಿ ಫೌಂಡರ್ ಗುರುದೇವ್ ಶ್ರೀ ಶ್ರೀ ರವಿ ಶಂಕರ್ ಗಿ ಹುಂಬುದ್ರಾ ಸುಬ ಮಪೋ ಕುಮೋನ್ ಥೌರಮ್ದಸು ಮಹಾಕ್ ಸರುಕ್ ಯಾಗನಿ ಲಿಸಂಗನಿ ಕುನ್ಮಂಗಾಗಿ ನ್ಯಾಷನಲ್ ಪಂಚಾಯತ್ ಅವಾರ್ಡ್ ಫಂಗದಬ ಸಿಂಗ್ ಸರ್ಕಾರನ ರೌಕ್ಥೋಕ್ರೆ ಲೈಬಾಕ್ ಸಿನ್ಬ ತುಂಬದಗಿ ಪುನ್ನ ಪಂಚಾಯತ್ ನಿಫು ನಿಥೋಯ್ದ ಮನಾ ಅಸಿ ಪೀನಬಗಿದಮಕ್ ಖನ್ಖ್ರೆ ಭಾರತ್ ನಗರಂಗ್ ಒಡಿಶಾಗಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಐಲೆಂಡ್ಗಿ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ರೀ ಎಂಟ್ರಿ ವೆಹಿಕಲ್ ಸಿಸ್ಟೆಮ್ ಯಾವ ಅಡ್ವಾನ್ಸ್ಡ್ ಅಗ್ನಿ ಮಿಸೈಲ್ ಅಮಗಿ ಫ್ಲೈಟ್ ರಯಲ್ ಮೈಪಾಕ್ನ ಪಂಥೋಕ್ರೆ ಪಾವು ಲೊಯ್ಯರೆ